0: ಚತುರ ಗೋಳ ಚತುರ ಗೋಳ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರ ಯಾ ಗೋಳ ಬೋಲ ಯಾ ಚತುರ ಬೋಲ ಗಾ
1: ಏಕ ಚತುರ ನಾರ ಕರ್ಕೆ ಸಿಂಗಾರ ಏಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಭುಸತ ಜಾತ ಅಪನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ ಜಾತ ಅರೆ ಅಯ ಅಯ ಅಯ ಅಯ ಅಯ ಅಯ ಚತುರ ನಾರ ಬಡಿ ಹೋಶಿಯಾರ ಕರ್ಕೆ ಸಿಂಗಾರ ಅಪನೇ ಹಿ ಜಾಲ ಮೇರೆ ಮನ ಕೆ ದ್ವಾರ ಫಸತ ಜಾತ ಯೇ ಭುಸತ ಜಾತ ಹಮ ಹಸತ ಜಾತ ಹಮ ಮರತ ಜಾತ ಮರತ ಜಾತ ಅರೆ ಮರತ ಜಾತ
2: एक नामी कलाकार होने के बावजूद महमूद डाउन टू अर्थ थे। इसी का नतीजा था कि वे नए लोगों को काम देने का पूरा मौका देते थे। उन्होंने संगीतकार राहुल देव बर्मन को फिल्म छोटे नवाब के लिए काम करने का मौका दिया, जो कि बॉलीवुड के लिए एक नायाब तोहफा बनकर उभरा। आइए सुनते हैं उन्हीं का एक गीत।